nkafo se obefre obi na ono so afre obi ye yankasa ya ho bambo se me ehyen no anase ka na ye yusu no ye betumi ayusu ehyen no ache enti no ene ma ba ko mie no wo ho a wo se ohyenkani bia empower brabo mu eda ene se ebra wo be starti ka no meso wo ho bambo ehu hia se me obetwi ehyen no ache na wanya emfaso bebre ewo so ano pei abrebi a wobetena ka no se wo starti ka no meso wo se enema e wosa wo hwese sa enema we mu nyina e wo off e bi ni say ansa na wo be start wo car no mesra wo se hwese wo headlight no e wo off ana radio e wo off ana wo air condition e wo off ana mesre ahyenkafo a abrebia ye parki car na eja sa enema no esisu no ma ye nhye no so abrebia ye parki car ye num sa enema a mebobɔ so yi na se ye be start so a ye nhye sa radio no ye njezi so ana air condition no ensi so ana ana se headlight no mpo ensi so a sa eniema ye eniema a wutai jijesi so na ustati ka na ebe ha ka no enti mesre ebetimi affect o battery no ebetimi affect electrical system no enti mesre wo se abrebiara se o park ka na domodia se ansa na obesi fam no ube make sure say wo headlight wa turn no off wo AC no eno so off sanso ena radio na e wo kam no eno so wa turn no off wo yesa eboa e maka no ahoden ekoso jina baabia ejina mesro ano pay a wo pie bomodia se ube start ka no na wo tene mu a bomodia se enye ma ube ye no hye se wo side mirrors no e wo ho ana asati ye mesro ansa na be move kanon bomodia se ube fasti o seat belt na ubo seat belt na ne ube tena wo nchen e wo front ho no mesre se ono so ube ka kire no na wa bo ni seat belt no kai se an bambo eye ma o eye ma me eye ma obia safety eye ma onipa bia a wo te ehyen mu eye ma onipa bia a wo wo asase so momo ye fa enye ma nkitinkiti a ye suen na ye ni so na ye ye ne sa ebe bua ye nyina bedasi.